0: ಹಾಕಿ ಸ್ಟೇಡಿಯಂ ಹಾಕಿ ಒಂದು ಮೂವ್ ಕಿರದಾರು ಅಡಿರ್ ಹೂ ಸರ್ ರವಾನಾ ವರಕ ಸ್ಪಾಶ್ ಏಕಿದ ಪಾಕಿಸ್ತಾನ ಉಡಿರ್ಗಟ್ ನು ಮೂಲಕ ಜಾನ್ಶೀರ್ ಖಾನ್ ಶೋ ಜಾಂಗೀರ್ ಖಾನ್ ಶದಾ ಖಾನ್ ಚಿಕ್ಕ ಉಡಿರ್ಗಟ್ ನು ನು ಸಂಗ ಚೇ ಪದಿ ಮುಲ್ಕ್ ಕೇ ಫೋ ಬಿಸ್ನೆಸ್ ಹವಾಲೆ ಸರ್ ಅಡಿರ್ ಯೋ ಡೌನ್ ಫಾಲ್ ರಗಲ್ ದಿ ಸಬೈ ರಗಲ್ ದ ದಕ್ ಸ್ಪೋರ್ಟ್ಸ್ ಹವಾಲೆ ಸರ್ ಚಿದಿ ಪದಿ ಮುಲ್ಕ್ ಕೇ ಚಿದಿ ಜಾನ್ ಪೂಚ್ ಕರ ಪರ್ಚಿ ಖಲಕ ರಗಲ್ ದಿ ಎನರ್ ಶಾ ದಶವಿ ದಿ ಮೆಹನತಿ ಖಲಕ ಶಾ ದಶವಿ ದಿ ಔ ನಾಮ ಉಮರ್ ಅಕ್ಕಲ್ ಜಕಮ್ ಖಲಕ್ ದಿ ರಿಷ್ತೆದಾರಾನ್ ದಿ ನೂರ್ ಹದಿ ಫೇಮಸ್ ಸ್ಕೂಲ್ ದ ಪಾರಾ ಔ ಮೊನೋಟೈ ಸ್ಕೂಲ್ ದ ಪಾರೆ ಡ್ಯೂಟೈ ಸ್ಕೂಲ್ ದ ಬಾಗ ಹಲಗ ಮಹಿ ತರಾಗಲು ಕಂಚಿಕೊಡ್ರೇಷನ್ ಮನೆ ಲಪಾಸ ಅನ್ಕ್ವಾಲಿಫೈಡ್ ಸಲಕ್ಕೆ ನಾಸ್ಕ ಪಗಪೀಲ್ ಮಹಾರತ್ ನಲ್ಲರ ಇದಾಗಿ ಅಂಜಾಮ್ದಾರ್ ಆಗಿ ಚಪ್ಪಮ್ಮಲ್ ಕಿ ದಸಂಗಚಿದ ಬಿಸ್ನೆಸ್ ಹವಾಲಿ ಸರ ಯಾ ದ ಇಂಡಸ್ಟ್ರಿ ಝೋನ್ಸ್ ಪಾವಾಲಿ ಸರ ಜವಾಲ್ ರಾಗಿ ಬರ್ಸ್ ಹವಾಲಿ ಸರ್ ದ ಸ್ಪೋರ್ಟ್ಸ್ ಪಾವಾಲಿ ಸರ್ ಚಿಕಂದಿ ದ ಜವಾಲ್ ಜಿಮ್ಮಿದಾರ್ ದ ಮಶರಾನ್ ಜಿಕದಿ ಚಾನ್ ಪ್ರೊಫೆಷನಲ್ ಸಲಕ್ ಪಗಪೀಲ್ ಕರಾಗಿ ಅವಾಗ ಮಹಾರತ್ ನಲ್ಲರ ಅವಕ್ಕೆ ಮಹಾರತಿ ಮಹಾರತ ಅವು ಸಲಕ್ ದರ್ಜೆ ಪೂರಿಲ್ಲಾರ ಅಭೂತ ಶಾತ ಪರಿಚಯ ಅಭೂತ ಶಾತ ಸಫಾರಶು ಅಭೂತ ಶಾತ ಚಿರಿ ಮತ್ತಿ ಗೆಚಿರಿ ಲೈಕ್ ಡಿಸ್ಲೈಕ್ ಸಿಚುವೇಶನ್ ಬಾಂಧಿ ನನ್ನಂತ ಸುಮಕ್ಕಿದ ಹಲಂಕಿ ಹಾಕಿ ದ ಪಾಕಿಸ್ತಾನ ಕೋಮಿ ಕೇಳಲಿ ಔದಾ ಏಷ್ಯನ್ ಕಿ ಯಾ ಗರ್ಷನ್ ಕಿ ಯಾ ಬರ್ಬೆಡೋಸ್ ಕಿ ಯಾಗೆ ಮೇರವಾ ಒಲಂಪಿಯಾ ಕಿ ಮುಂಗು ಗುರು ಉದಾರ ಪಾಕಿಸ್ತಾನ ಅಡೀರ್ ಬೆಹ್ತರೀನ್ ಅಫ್ಗಾನ್ ಶಾ ಬದೂಡೋ ಚಾಂಪಿಯನ್ ಟ್ರಾಫಿ ಬದೂಡಲ ವರ್ಲ್ಡ್ ಕಪ್ ಬದೂಡಾಡೋ ಡೀರ್ ಕಪ್ ಯೂಟಿ ಔ ಪಾಕಿಸ್ತಾನ ಬಡ್ಡಿ ಟಫ್ ಸಿಚುವೇಶನ್ ವರ್ಕೌಟ್ ಮಹಿ ಮುಹಾಲಿಫ್ಕಿಂತ ಪಾಕಿಸ್ತಾನ ಲೇಕಿನ್ ಪಾಕಿಸ್ತಾನ ಜಿಕ್ಕಿ ತುಂಬ ಡೌನ್ ಫಾಲ್ ರಾಗಲ್ದಿ ದ ಇಂಡಿಯಾ ಸರ್ ತಾಸು ಗುರೆ ಕಮ್ ಅಸ್ ಕಮ್ ದಾದಿ ಜಿ ತಕ್ರೀಬನ್ ದ ಪಾಕಿಸ್ತಾನ ಉಸ್ ಹುಮ್ ಇಂಡಿಯಾ ನ ತಕ್ರೀಬನ್ 15-20 ಮ್ಯಾಚಸ್ ಚಿದಿ ಆಗ ಫಾರ್ ದಿ
1: ಎಕ್ಸಾಕ್ಟ್ಲಿ ದಾದಾ ಶಲಿನ
0: ಲೇಕಿನ್ ಲೇಕಿನ್ ಕತಾ ಸುದಾ ಗುರೆ ಕಿ ತಕ್ರೀಬನ 2004 ಮತ ಬಲ್ತ ದಿ ಇಂಡಿಯಾ ದ ಪಾಕಿಸ್ತಾನ ತಾಸು ದಗಾ ಗುರೆ ನ ಪಾಕಿಸ್ತಾನ ಮನಿ ಇಂಡಿಯಾ ಬಾಲಾ ಸರಿ ಮತ್ತ ದ ಖಬರಿ ದಾಲಿ ಜಿ ಡಿರ್ ದ ವಜೂನ್ ಇಷ್ಟೆ ಕಮ್ ದಿ ಅಗಪ ಮೊಬೈಲ್ ಮನಿ ಪಬ್ಜಿ ಬಾನೆ ಪದಿ ಗೇಮುನ್ ಮಾರ ಫಿಸಿಕಲ್ ಗೇಮ್ ನಲ್ಲರಿ ಲಾಡ ವಲಿ ಚಾಲ್ತಾ ಲೈಕ್ ಡಿಸ್ಲೈಕ್ ಚಿಕಮ್ ದಿ ಅಗಾ ಪದ್ಯಾಗ ವಲಿ ಸಚ್ಚಿದಿ ಅಗಾ ಮನ್ ಪಸಂದ ನು ಯೋಕಸ್ ತಪ್ಪು ಅವಿಗೆ ನಮೂನ ಮಿಲಾವಿಗಿ
1: ಪ್ರೊಫೆಸರ್ ಸೇ ಪ್ರೊಫೆಸರ್ ಸೇ ಕೆ ಯೋ ಖಬರ ಬಲ ಹುಕು ಸಂಗತಾ ಸೋ ಲೈಕ್ ಡಿಸ್ಲೈಕ್ ಖಬರ ಹುಕು ಲಲ ಆಯ ದಸ ವಜೆ ಕೆ ದಲೇ ಶಿದಾ ಖಲಕು ದಸ ಮಿಲಾವಿಗಿ ಚ ಮತಲಬ ದಿ ಪಾಕಿಸ್ತಾನ ಹಾಗೆ ಸರ ದಸ ಚಿಕಮ್ ದಿ ಅಗಾ ಕಿಲ್ವಾಡ್ ಕೈ ಔ ಲೈಕ್ ಡಿಸ್ಲೈಕ್ ಚಿಕಮ್ ದಿ ಅಗಾ ಪದಾ ಫಾರ್ಮುಲಾ ಚಿಕಮ್ ಅದ ಅಗಾ ಇ ಬ್ಲಾಕ್ ಐ ದೇ ಐ ದಿ ಬಗೆ ದಸ ಇಂಟರೆಸ್ಟೆಡ್ ದಿ ದಿ ಬಗೆ ಸಫಾಯದ ಮಿಲಾವಿಗಿ ದೇಕೆ ಆಯ ದಿ ದನು ಗುರು ಚಿಮ್ಗ ಪಾಕಿಸ್ತಾನ ಯಾನು ಮುಂಗಲ ನಂದ ಬಗಾರ ಚಿಮ್ಗ ಖಲ ಪಾಕಿಸ್ತಾನ ಚಿಕಮ್ ಕೋಮಿ ಕೇಳ ದಿ ದಮ ಕಿದ ಬೂಜು
0: ಪ್ರೊಫೆಷನಲ್ ಖಬರು ಉಸ್ ಏರ್ ಮಾರ್ಷಲ್ ನೂರ್ ಖಾನ್ ಹೋದ ಹಕಿ ಕಾರ್ ಹುಫೀಲ್ ನೋ ಕರ ಏರ್ ಮಾರ್ಷಲ್ ಹೋಗ
1: ಬಿಲ್ಕುಲ್
0: ಖಲಾಬಾಜ್ ಲಡಾಕೂ ವಗೇರೆ ವಾಲೆ ಸರ ಲೇಕಿನ್ ದಗರ್ ಕಾಬಿಲಿಯತ್ ದಗರ್ ಟ್ಯಾಲೆಂಟ್ ಅಗರ್ ತಮ್ರ ಉರೂಜ್ ದೇ ನಾ ವರ್ಕರ್ ಹೋ ಚಿಪ್ಪ ದುನಿಯಾ ಕಿ ಪಾಕಿಸ್ತಾನ ದೇ ನಂಬರ್ ಒನ್ ದಗೆ ಬಾಂಧೆ ರವಾನ್
1: ಬಿಲ್ಕುಲ್
0: ಮತ್ತ ದಾರಿ ಚಾಲ್ ತಗ ಯೋ ಕಂಪ್ರೊಮೈಸ್ ಬಗ ಪಕ್ಪಲ್ ಫೀಲ್ಡ್ ಬಾಂಧೆ ನಾ ಕೌ ಬಲ್ ಬಗ ದ ಸ್ಕಮ್ ಚೆ ಪ್ಲೇಯರ್ ಜೂ ಪಾಗೆ ಬಗ ಇಸ್ ಕಿಸ್ಮ ಕಂಪ್ರೊಮೈಸ್ ನಾ ಕೌ ದರಿ ವಕ್ಕಲು ನನಕೂರು ಬಾಸೂರು ಗುತಾ ಸ್ವೈರ ಬಾಸು ಕುರೆ ಸುಮ್ರ ದಗದ ಚಹೀ ಖಾನ್ ಚರಿದಲ್ಲಿ ನೂರ್ ಚಕಂ ಮತ್ತದ್ದಾರಿ ದ ಚರಿದಿಂದಿ ಮೊಹಮ್ಮದ್ ಇರ್ಫಾನ್ ದ ಹರ ಚರಿದಿಂದಿ ಒಂದು ದಾಗ ಚಲು ನೀವು ಲಗೇನ ಬಾದ ಸುಮ್ರ ಪುರ ಖಿದ್ಮಾತ್ ಬ್ಯಾಂ ವರ್ಕಡು ಚಿಕ್ಕಂ ಮುಖ್ಯಾದಿರಿ ಸಾಧಾರಣ ಬಾರು ಅಗೋ ಬ್ಯಾಂ ದ ಪ್ರೊಫೆಷನಲ್ ಖಲತಿ ದಾಬೆ ತಯಾರು ಹೋ ಖಬರ ಅಸಲ್ ಕಿ ಇದಾರಾ ಚಿ ಪ್ರೊಫೆಷನಲ್ ಖಲ ಚಿಕ್ಕಂ ಮುಖಿ ಫೀಲ್ಡ್ ಕಾ ಟೈಲೆಂಟ್ ಕಾಬಿಲ್ ಖರ ಜಮ ಕಿ ತರಾಜಿ ನೊಗಮಹಿನ ಊಲ್ ಖುರಿ ಬಿಸ್ನೆಸ್ ಊಲ್ ಖುರಿ ಯಾ ಮತ್ತ ಇಂಡಸ್ಟ್ರಿ ಝೋನ್ ಮನೆ ಖುರಿ ಯಾ ಪ ಎಜುಕೇಶನ್ ಮನೆ ಊಲ್ ಖುರಿ ಅಗಮಹಿ ತನಿಷಿ ಪೇಶ್ ಕೇದಿ ಜಗಾಗ ಸೋರ್ತಿ ದಗದಗನಿ ದಗಿ ಪಮುಕಾಬಲ ಕಿ ಹರ ತರಿ ಅಕ್ಪಲ್ ಚಿದಿ ಅಕ್ಪಲ್ ಅವಲಾದ ಅಕ್ಪಲ್ ಇಶಿದಾಕ್ ದ ಹರ ಫೇಮಸ್ ಸ್ಕೂಲ್ ದ ಪಾರ ಮೊನೋಟೈ ಸ್ಕೂಲ್ ದ ಪಾರ ಔ ಬಾರ್ ಮಮಾಲಿಕ ದ ಟೂರ್ ದ ಪಾರ ಟೂರಿಸಮ್ ದ ಪಾರ ದಗೆ ಫೆಸಿಲಿಟೀಸ್ ದ ಪಾರ ಚಿದಿ ಬಾರ್ ಚಲಿ ಔ ದಿನ ಇಲಾವ ಚಿಕಮ್ ದಿ ನೂತ ಸಫತರ ಚಿ ಬೈ ಮತ್ತ ಯೋಕ ಸರ್ಮಾಯದಾರ ದಿ ಅಗಸರ ಸರ್ಮಾಯದಾರ ಅಗಸರ ಸಫಾರಿಶ್ ದಗ ಪಾಗಿ ಬಂದಿ ರವಾನ್ ದಿ ದಗೆ ಪಮುಕಾಬಲ ಕಿ ದಿ ತನುಗೂರ್ ಚಿ ಬೈ ಆಯಾ ದಿ ಮುಲ್ಕ್ ಚಿದಿ ಮಾಲಕಂ ಕಿರದಾರ ದ ಕೂಲ್ ದಿ ಹರ ಹರ ಇಕಾಯಿ ಸರ ಹರ ಹರ ಬಿಸ್ನೆಸ್ ہر ہر فیلڈ سر دا پاکستان دی وقت ڈاؤن فال دغه وجہ دادا چې کم خلق په دې فیلڈ باندې له پاسه مسلط ناس دي دغه خلق خو استم ترجیحات په دې حواله سنشت جذب وي په دې فیلڈ باندې ناس د پاکستان نوم روخانه کم د پاکستان له میډل یو غټم تاسو اندازو لګوي هغه تیرانداز چې کوم دغه سر موکم چې هغه
1: ندیم
0: آتیب ندیم هغه بیا په دیم تیراندازه کې دغه بیا هغه 122 نو دین کړه 74 کړه هغه بیا غادي اولنی راوند کې بارو
1: بالکل
0: صدداري چې بیا غوړي هغه دا فیمس شو نو هغه به یو د میټینګ ولر ته بل ځای کې به ریبن کټول ته او دې کې به اډ ټي وی اډ لپاره ته خپل خپل پلاټینګ او دې بزنس دې باندې ته نو هغه خپل فیلډ هغه دا ته نو هغه وځي هغه چې نو پاکستان کې دا خبره ده چې یو خو پاشي چې سیاست ننو تیرې لایک ډیسلایک نو تیرې دوی مې په ستر فین فالوور یو فین ملاو شو نو هغه به دا چې خپل هغه منصب نوم پرواز بدل کې نو هغه وځي هغه
1: مطلب قومی کھیل ترجیح گیمن ترجیح ورکاؤ لسه فائدہ ده بیا
0: ور جی خبردار کہ ہر کے لکم تا چیپن کو دے کرکٹ ہوئی چیز دے مون دے دیا تو لکم تا دارے پاکستان کے ہر پڑے دیر پر ڈیر ایٹائم کی دیر پر چڑی کی پون تیاری کی خلق جو دوڑ سر دی دگی سر دی اگر تو وجوہ سن دی یو ہوتی تم توجہ دے ور کر دا ادے میں خبردار کہ ہر سر دی امید دے چبے پتی کے بدلا شمع دو سے مستر تعالی شمع دے بل گوم گرومنگ کو کما زبا مطلب دارے کہ لگ فین فالور پیدا کم او انکم بور سر راشی دگا والے سر دگی کو مقابلے کی زمین جو قومی کھیل لگے کی تمرا جہانگیر خان جان شیر خان تاریخ مطلب قومی کھیل قومی کھیل دا پاکستان جی دا ہاکی دا پوزیشن دا تبادی کرکٹ چکم دیتا خدا گورو یا مطلب برطانیہ قومی کھیل لے کم
1: بالکل پاکستان کرکٹ ٹیم کتا سویا دیوی پروفیسر صاحب میں جو کم ٹیسٹ میچ انگلینڈ سے شوی دا کہ پاکستان کرکٹ ٹیم چلے اگے شکست کھوڑ لے دے یو اننگ سر او تقریبا دس دا ویل شت سلو نزن ابا ورن سر چکم دا شکست ملا شوی دے
0: نو گورا دا ہوتا کہ دی کنڈیشن دا حالات تو تو گورا کنا اخر دی منی یو دل دا کم ٹیلنٹ چھ بمون پ بولنگ کی پیدا کاو کرکٹ والے سر ہو آیا اس اگ ٹیلنٹ سو فگر تا یو پرمننٹ مستقل مسلسل تا یو کرکٹر یا تیز بالر چکم دی پیسہ چکم دی 130 ہولی مسلسل
1: مسلسل نہیں چھ واسطے نا مسلسل نہیں چھ اسٹیبلٹی نشتا دی اسٹیبلٹی نشتا دی
0: بیا چکم مطلب گوگلی دی یا مطلب اف بریک دی یا لگ دی داستا یو چکم سپنر دی دے کہ اگر کوالٹی مینٹین کوالٹی شتا دی یو دو بار خبر مکا
1: مطلب زمجکم سپن بولنگ دے کنا پروفیسر صاحب سپن بولنگ ڈس زیاد ناکام راغ لے دے افٹر سید اجمل اینڈ افٹر شاہد افریدی بل دس بہترین سپنر مت دروسا پورے نے ملاو شوی
0: بور جی تو خود پاکستان دیر خوب بہترین دری سرو دا ٹاپ پلیئر انٹرنیشنل پلیئر سر بدل من ناس کو ما گفت میں گول خوب بہترین گفت دی اگے نمون دا ڈاکٹر نو ماتے چ بی دل حساب دی چ بس پرچی سسٹم دی ٹیلنٹ دباولو سسٹم دی گاتی تلار شی تمہارے تو فیمس روانی تا مطلب بیٹ کو واسہ تمہارے روانی تب سے شات اٹومیٹک دی بل تیاری چبئی دی مقام دی کہ سپیس ہونی نہیں کہ لابنگ کے دے روانی تے لابنگ نہ کہیں او مطلب دی او سائیڈ طرف نہ سے ربیا بدا کے تو بالکل کنارے دا خود فرنٹ لائن چکم دی وقت کم گیم دی گا کرکٹ تے خبر دے ہاکی والے سر تا خبر ہو گا نو ہاکی فیڈریشن دا پچ منظر تو دا پارا الگ دی دا پارا پور دی فنڈنگ بدی تک کہ دم کو نکلو گاڑی کو مقابلے کے کرکٹ ٹی سی بی دا دم رانو لیکن اگا پی ایچ ایف شو یا پی ایس وی شو پاکستان مطلب سپورٹس بورڈ سے کم دیا گا شو نظر فنڈنگ چیز پتہ کا والے سارا دا ڈاؤن شو دلچسپی پتہ کا والے سب

0: ሰላም አለይኩም አይም ሱኤል ደቸኬ ሰራ ለዛምበይ ባራን ደርና
1: ሰርኪ ከተም ሄ ትልየ ሜራ ዴራ ዲባ
0: ዴራ ማነ ኹሻለው ሲ ಚರ್ತದಿ ಚಾಪಸಿ ಜಳಲಿದಿ ಕನ ಶಾತದಿ ಯಾರ ಪಸಿ ಕತ್ತಲಿದಿ ಕನ ಅದಾಸಿ ಮೋಯ ಚಿ ಜೋರ್ ನಗವಾಡಿ ದಮ್ಮಾಜ್ಳ ಜಹ್ಮುನದಿ ಗಂಡಿಲಿದಿ ಕನ ಸಲಾಮ ಅಲೈಕುಮ್ ಚಾಚು ಸಿಂಗ್ ತಾಸು ತ ಮೋಸ್ಟ್ ವೆಲ್ಕಮ್ ಶೋ ನೈಸ್ ತ ಮಾಫಿಯಾ ಕ್ವೀನಿ ಮಾ ನೋರ್ ಮೇ ದಸ್ತಿಳಿ ಜುನ್ ಮಜನಿಶ್ ತ ಮಲಂಗ ಯಾರ ಕದ ಚಾಜ್ಳ ರಾನಾ ಜಾರ್ವಿ ನೋ ಬಖನ ಗ್ವಾಡಮ್ ಮಾಮು ಮಾಲ ಖಿಸ್ತನು ಕೇದ ಪ್ರೋಗ್ರಾಮ್ ಕೆ ಜಾರಾ ಖಾನ್ ಯಾರ ಜಾರಾ ಖಾನ್ ಹೊಡೀರ್ ಜಬರ್ದಸ್ತ್ ನುಮ್ದೆ ತಾರೀಖ್ ಕವಾದ ಯೋ ಜಿ ನಖೈ ಖಲ್ ಸಹಿ ನುಮ್ ನವಾಯಿ ಯೋ ಸಹಿ ನುಮ್ ನಖೈ ದ ಖಬರ್ ಅದಬ್ ಖಾಮ ಖಾಮ್ اس الکان دی دی اغو چی تیس سال عمری وی تیس سال عمر میں دے که پچاس سال عمری پچاس سال عمر دے که دس سالی که بیس سالی بیس سال عمر دے نو که جنکون تا پوز